ಜಟಕರಿ ಉಠಲ ದಯಾಳು ಮಾಧವ ಶಠಾನು ಎಳೆದಿರಂದಾರ್. ಅದನ್ನ ಸ್ನೇಹಂ, ಅದನ್ನ ಸ್ನೇಹ ಭಾವಂ. ಕರವೆನನ್ನ ಇಳಿತು ಪೋಟುಂಡು ಇಲ್ಲೇ ಒಡೆಯ ಬರುಕಾನು ಸೊಲ್ಲಿಡುವಾ, ಅದುವಾ ಸ್ನೇಹಂ. ಇದುದಾನ್ ಉಣ್ಣೆಯಾನ ಸ್ನೇಹಂ. ಎಳೆದಿರಂದಾರ್ ಕಣ್ಣನ್